ಸಹೋದರ ಸಮನಾಸಾಯ ಸಂಘ ಸಂಗುಳು ಪಾಯ ಸಂಘ ಶಿವ ನಾವಂತ ಅಯ್ಯ ನಾವು ತುಲಕಾಶ ವರ್ಣ ಹೈನಾನಕು ಗುರುಮುಖ ನಾಮ ಪಾವೇ ಜನಕು ಸಲೋಕ ಬಹ ಸಹಸ್ರ ಬಹ ಸಿಮೃತಿ ಬಿಹಿ ಸರ್ಬ ಟೋಲ ಪೂಜ ಸದಾ ಹರ ಹರಿ ನಾನಕ ನಾಮ ಬೃಹಸ್ಪತಿ ಜಾಪತಾಪ್ಞಾನ ಸಮತಿ ಅನ್ಖಟ ಸಹಸ್ರ ಸಮೃತ ಬಖಿಯಾನ್ ಜೋಗ ವ್ಯಾಸ ಕರ್ಮ ತ್ರಾಮ ಕ್ರಿಯಾ ಸಕೃತಿ ಯಾಗ ಬನಪತಿ ಫಿರಿಯಾನ ಪ್ರಕಾರ ಬಹ ಜತನ ಪುನಃ ದಾನ ಹೋಮಿ ಬಹ ರತನ ಶ್ರೀ ಕಡೆ

ಸಂದ್ರ ಕೈಕೂಟ ದಿವಸೂ ಮಡ್ಲ ಕೈಕೂಟ ಸಸ್ಕರ ಸೂರ್ಣಕಿಯಾದ್ರ ಕೈಕೂಟ ದೇವದಾನವೇಂದ್ರ ಸರಿಷಾದ್ರ ಸಗರ ಸಮಗ್ರಿ ಅಪನಾಯ ಸೂತ ತಾರ ನಾನಕ ಜಹ ಜಹ ಪಾವತಿ ಸಹನ ತಾರ ಕೈಕೂಟ ರಾಜಸ ತಾಮಸ ಸಾತಕ ಕೈಗೂಡ ವೇದ ಪ್ರಾಣ ಸಮರ ತರ ಸಾಹಸ ಕೈಗೂಡ ಗಿರಧನ ಸಮದ ಕೈಕೂಟನ

ಸುವಾಗಿ ಕಾಜನ್ ಪ್ರಾವ ಪಾವತ್ವನ ಚಾಜ ಪಾವ ಸುಯಿ ಹುಯ ನಾನ್ ಭುಜ ವರ್ಣ ಕುಯ ಕಬುದು ಸಾಧು ಸಂಗತಿ ಹುಪಾವ ಸಾಸ್ಥಾನ ಬಹರ್ನಯಾವ ಅಂತರ್ ಜ್ಞಾನ ಪ್ರಕಾಶ ಸೋ ಸಾಸ್ಥಾನ ಕನಹಿಮನ ಸುಮಂತ ನಾಮರತಿ ಕರಾಂಗ ಸದಾ ಬಸ ಪಾರ ಬ್ರಹ್ಮ ಸಂಗ ಜುಮ ಜಾಲ ಮಂಜಾಲ ಇಷ್ಟ ನ ತುಂಜೋತಿ ಸಂಗ ಜೋ ಸುಮಾನ